ಕತೆ ಘೇನ ಅತಿ ಘೇನ ತುನ್ನ ಕತ ಸಾದರ ಕಡತ ತೆಟ್ಟಕ್ಕೆ ನ ತತ್ತಿಕ್ಕೆ ನ ತುನ್ನ ಕತ ಧಾಗಿನ್ನೆ ಧಾಗಿನ್ನೆ ಧಾ ಧಾಗಿನ್ನೆ ಧಾಗಿನ್ನೆ ಧಾ ಧಾಗಿನ್ನೆ ತಾ ಧಾಗಿನ್ನೆ ತಾ ಧಾಗಿನ್ನೆ ಧಾ